wewe ba sokamotia abantu bange bali bati eyo bawo nawe esebo bakuulira ekiderawo leka nawe vaawo